ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ 101.9 FM ರೇನ್ಬೋ. ತೊ ಆಜ್ ಕಾ ದಿನ ಬಹುತ್ ಖಾಸ್ ಹೈ ಕ್ಯೂಂಕಿ ಆಜ್ ಹಮ್ ಬಾತ್ ಕರ್ನೆ ಜಾ ರಹೇ ಹೈ ಶರೀರ್ ಕೆ ಉಸ್ ಹಿಸ್ಸೆ ಕೆ ಬಾರೆ ಮೇ ಜೊ ಬಹುತ್ ಹಿ ಇಂಪಾರ್ಟೆಂಟ್ ಹೈ. ಜಿ ಹಾಂ, ವೋ ಹೈ ಹಮಾರಿ ಬ್ರೇನ್. ಕ್ಯೂಂಕಿ ಆಜ್ 8 June ಹೋ ತೊ ಉಸ್ ದಿನ ಮೇ ಆಜ್ ಹಮಾರೆ ಆಜ್ ಕಾ ದಿನ 8 June ಹೈ. ತೊ ಇಸ್ ದಿನ ಹಮ್ ಮನಾಯಾ ಜಾತಾ ಹೈ ಬ್ರೇನ್ ಟ್ಯೂಮರ್ಸ್ ಡೇ. ತೊ ಆಜ್ ಹಮ್ ಬಾತ್ ಕರೆಂಗೇ ಬ್ರೇನ್ ಟ್ಯೂಮರ್ಸ್ ಕೆ ಬಾರೆ ಮೇ ಅವೇರ್ನೆಸ್ ಬಡಾ ಸಕತೆ ಹೈ. ದೋಸ್ತೋ, ಹಮಾರಾ ಬ್ರೇನ್ ಏಕ್ ಸೂಪರ್ ಕಂಪ್ಯೂಟರ್ ಕಿ ತರಹ ಕಾಮ ಕರ್ತಾ ಹೈ. ಹಮ್ ಸೋಚತೆ ಹೈ, ಯಾದ ಕರ್ತೆ ಹೈ, ಹಸ್ತೆ ಹೈ, ಗಾತೆ ಹೈ, ಎಮೋಷನ್ಸ್ ಫೀಲ್ ಕರ್ತೆ ಹೈ, ಸಬ್ ಕುಚ್ ಬ್ರೇನ್ ಕಿ ವಜಹ ಸೆ ಹಿ ಪಾಸಿಬಲ್ ಹೈ. ಆಜ್ ಕೆ ಸೆಗ್ಮೆಂಟ್ ಮೇ ಹಮ್ ಬಾತ್ ಕರೆಂಗೇ ಬ್ರೇನ್ ಹೆಲ್ತ್, ಡೇಲಿ ಲೈಫ್ ಸ್ಟೈಲ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಮೆಮರಿ ಪಾವರ್ ಆರ್ ಹೆಲ್ದಿ ಹ್ಯಾಬಿಟ್ಸ್ ಕೆ ಬಾರೆ ಮೇ ಬಾತ್ ಕರೆಂಗೇ. ತೊ ಸಾಥ್ ಹಿ ಸುನೆಂಗೇ ಕುಚ್ ಇನ್ಸ್ಪೈರಿಂಗ್ ಸಾಂಗ್ಸ್ ಆರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್. ತೊ ಶುರು ಕರ್ತೆ ಹೈ ಏಕ್ ಖೂಬ್ಸೂರತ್ ಗಾನೆ ಕೆ ಸಾಥ್.

ರೇನ್ಬೋ 101.9. ವೆಲ್ ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಆಪ್ ಸುನ್ ರಹೆ ಹೈ ಆಕಾಶವಾಣಿ 101.9 FM ರೇನ್ಬೋ. ನಮಸ್ತೆ, ಹಲೋ, ಆದಾಬ್. ಕೆ ಇಸ್ ಸೆಗ್ಮೆಂಟ್ ಮೇ ಹಮ್ ಬಾತ್ ಕರ್ ರಹೆ ಥೆ ಸೂಪರ್ ಎಲ್ ನೀನೋ ಕೆ ಬಾರೆ ಮೇ. ಕುಚ್ ಪೂರ್ವಾನುಮಾನ್ ಇಸೆ ಬಹುತ್ ಶಕ್ತಿಶಾಲಿ ಯಾ ಸೂಪರ್ ಎಲ್ನಿನೋ ಕೆ ಸ್ತರ್ ತಕ್ ಪಹುಂಚನೆ ಕಿ ಸಂಭಾವನಾ ಭೀ ಬತಾ ರಹೆ ಹೈ. ಎಲ್ನಿನೋ ಹಮೇ ಯಾದ್ ದಿಲಾತಾ ಹೈ ಕಿ ಪ್ರಕೃತಿ ಸೆ ಛೋಟೆ ಸೆ ಬದಲಾವ್ ಭೀ ಪೂರಿ ದುನಿಯಾ ಕೋ ಪ್ರಭಾವಿತ ಕರ್ ಸಕ್ತಾ ಹೈ. ಪಾನಿ ಬಚಾನಾ, ಪರ್ಯಾವರಣ ಕಾ ಧ್ಯಾನ್ ರಖನಾ ಔರ್ ಮೌಸಮ್ ಸೆ ಜುಡಿ ಜಾನ್ಕಾರಿಯೋ ಪರ್ ನಜರ್ ರಖನಾ ಹಮ್ ಸಬ್ ಕಿ ಜಿಮ್ಮೇದಾರಿ ಹೈ. ಜಿತ್ನಾ ಹಮ್ ಪ್ರಕೃತಿ ಕೋ ಸಮಝೆಂಗೆ ಉತ್ನಾ ಹೀ ಬೆಹತರ್ ಭವಿಷ್ಯ ಬನಾ ಸಕ್ತೆ ಹೈ. ಇಸಿ ಸಂದೇಶ ಕೆ ಸಾಥ್ ಚಲಿಯೇ ಸುನ್ತೆ ಹೈ ಏಕ್ ಪ್ಯಾರಾ ಸಾ ಗೀತ್. ಬನೇ ರಹಿಯೇ ಹಮಾರೇ ಸಾಥ್.

0: ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆಕಾಶವಾಣಿ 101.9 FM ರೈನ್ಬೋ. ರೈನ್ಬೋ ಕೆ ಸಾಥ್ ಲೈಫ್ ಹೈ ರಂಗೀನ್. ತೊ ಚಲಿಯೇ ಆಗೇ ಬಢ್ತೇ ಹೈ. ಬಾಲಿವುಡ್ ನೇ ಹಮೇ ಐಸೆ ಡ್ಯಾನ್ಸ್ ನಂಬರ್ಸ್ ದಿಯೆ ಹೈ ಜೋ ಜನರೇಷನ್ ದರ್ ಜನರೇಷನ್ ಲೋಗೋ ಕೋ ಝೂಮ್ನೆ ಪರ್ ಮಜಬೂರ್ ಕರ್ ದೇತೇ ಹೈ. ಚಾಹೇ ಶಾದಿ ಹೋ ಯಾ ಫ್ಯಾಮಿಲಿ ಫಂಕ್ಷನ್, ಕುಚ್ ಗಾನೇ ಕಭಿ ಪುರಾನೇ ನಹೀ ಹೋತೇ. ದೋಸ್ತೋ, 2000s ಔರ್ ಉಸ್ಕೆ ಬಾದ್ ಬಾಲಿವುಡ್ ಮ್ಯೂಸಿಕ್ ಮೇ ಆಯಿ ಹೈ ಎನರ್ಜಿ ಬೀಟ್ಸ್ ನೇ ಪಾರ್ಟಿ ಕಲ್ಚರ್ ಕೋ ಏಕ್ ನಯಿ ಪಹಚಾನ್ ದಿ. ಇನ್ ಗಾನೋ ಕೆ ಬಿನಾ ಡಿಜೆ ಪ್ಲೇಲಿಸ್ಟ್ ಅಧೂರಿ ಲಗ್ತಿ ಹೈ. ತೊ ಚಲಿಯೇ ಐಸೆ ಹಿ ಬಾಲಿವುಡ್ ಗೀತ್ ಕೋ ಸುನ್ತೇ ಹೈ.
1: ಯೋ ಹನಿ ಸಿಂಗರ್

0: ರೇನ್ಬೋ 101.9.
1: ವೆಲ್ಕಮ್ ಬ್ಯಾಕ್ ಲಿಸ್ನರ್ಸ್, ವೆಲ್ಕಮ್ ಬ್ಯಾಕ್. ಆಪ್ ಸುನ್ ರಹೆ ಹೈ ಆಕಾಶವಾಣಿ 101.9 FM ರೇನ್ಬೋ. ರೇನ್ಬೋ ಕೆ ಸಾಥ್ ಲೈಫ್ ಹೈ ರಂಗೀನ್. ತೊ ಆಜ್ ಕೆ ದೌರ್ ಮೇ ಬಾಲಿವುಡ್ ಸಾಂಗ್ಸ್ ಸಿರ್ಫ್ ರೇಡಿಯೋ ಔರ್ ಟಿವಿ ತಕ್ ಸೀಮಿತ ನಹೀ ಹೈ. ರೀಲ್ಸ್, ಶಾರ್ಟ್ಸ್ ಔರ್ ಸೋಶಲ್ ಮೀಡಿಯಾ ನೇ ಕೈ ಗಾನೋ ಕೋ ಗ್ಲೋಬಲ್ ಸೆನ್ಸೇಷನ್ ಬನಾ ದಿಯಾ ಹೈ ಔರ್ ಅಬ್ ವಕ್ತ ಹೈ ಎನರ್ಜಿ ಕೋ ಡಬಲ್ ಕರ್ನೆ ಕಾ, ಕ್ಯೂಂಕಿ ಅಗ್ಲಾ ಗಾನಾ ಪಾರ್ಟಿ ಮೂಡ್ ಕೋ ನೆಕ್ಸ್ಟ್ ಲೆವಲ್ ಪರ್ ಲೇ ಜಾಯೆಗಾ. ಸುನ್ತೆ ರಹಿಯೇ ಆಕಾಶವಾಣಿ 101.9 FM ರೇನ್ಬೋ.

ಮನಮಂತ ಗಂತುಲಾಡುದ ಸಿರಿ ಮುಂಬೈ ಚಿಂದುಲಾಡುದ ಸರದಾಗ ಆಟಲಾಡುದ ನ್ಯೂಸ್ ಹೆಡ್ಲೈನ್ಸ್ ವಿಂಟರು.